ಜಯಾಸ್ಕರ್ ಜಾಹಿಂದ್ರ ಸಿಕ್ಕಿತ್ ಫಲ್ ಫುಲ್ ಫಲ್ ಫಿಕ್ಕೆ ಫುಲ್ ಬಕ್ ಬಕ್ಕೆ ಕಮ್ ನಯಾ ಬೇ ಪತ್ ಮಿಟ್ ನಿಮಿನಾ ತಗುಂಚ ಗಯಾ ತತ್ ಸಬ್ ಕು ನಿಮೇ ಆತ್.